0: आवाज लगाई चोटी कर दूंगा
1: ಚಕ್ಕರ್ ಬಡಕೆ ಬುದ್ಧನ ಚೀರ್ ಬಿ ಚಕ್ಕರ್ ಕಾಲ ಬುದ್ಧ